ಮುಖದಕ್ಕಾಯ ಉಟ್ಟೂಚಿಮಾಯೋಚನ್ಮತ್ತುಮು ಉಮ್ಮಯುವಾಗ ಚಪ್ಪಕ ಚಪ್ಪಿತ್ರಚ್ಚನಿ ಉಮ್ಮಯುವಂ ಮಗುತ್ರು ಪಿಜುಮಲ್ಗೆ ತಾಯೋಕ್ಕೆಯುಮಗಲೋಕಿ ಚೂವಕಗಲು ನಿಚೂಮ್ ನುಕಲ್ಪೆತ್ ಮಗುತ್ ತಂಗ್ಗಾನೆ ಆಯೋಕ್ಕೆಯುಮಗಲೋಕಿ ಚೂತ್ಸನ್ ಹುಕ್ತಾವಂ ಚೂಕ್ ಅಸ್ಸೋಕ್ಲುಕು ತುಪಿಫ್ಕರ್ಚಿಕ್ ಆಯೋಕ್ಲಿಂಗ್ನ ತುಗುಲುಕಿ ಸೋಕ್ಲು ತುಂಪಿಲ್ಗೆ ಚೂಕುನ್ ತಾಯ್ತೌ ಮತ್ತುಂ ಪಾಸ್ಸುಕ್ಕ ಆಯೋಕ್ನೇಗುಚಿಕ್ ಚುಕ್ ಉಮ್ಯುವಂತವಂ ಪಿಯುಕ್ತಕೌಲುಕು ಅಯುಕ್ನೇಸಂತವಂ ಅಯುಕ್ನೇಸಂತವಂ ಪಿಯುಕ್ಂಗಂ ತಕ್ಯುತಕೌಲುಕು ತುಕ್ಕುತಂ ತಕ್ಯುಜಂಗೈತ ಪಿಯುಮತಚೇನ್ ತವಂ ಹುಕಾಯುಕ್ನೇಸ ಕಿನಾಸಿರಿಕ್ಸ್ಕ್ನಾನಿ ಚುಕುನಿ ಅಯುಕ್ನೇಸ್ಕ್ತವಂ ಇಲಾಮಿ ಬಿಜುಮಲ್ಗನ್ ಮಲಿಕ್ ತಕುನಕ್ಸುಕು ಇಕ್ತೋಕುನ ಅಯುಕ್ಸೆಸ್ನಿ ಮಲಿಕ್ ಸುಕು ನೀಸುಕು ಪಿಗೂನಿ ತೌ ಚೂಗುಲು ತೌ